0: ಪ್ರೇಮಯೇ ಸೌಂದರ್ಯಾತ್ಮಕ ವ್ಯಮನ ಸಂತತಿಯ ದಹರ. ಆದರೆ ನಹಕ್ಕೆನೆ ಇನ್ನೆ ಅನುಗ್ರಹಕ ದಾಯಕತ್ವ ಅಪಿಟ ಲಭಾತೆ ನಮ ಜೀವಿತೆಯ ಸಿಹಿನೇಟ ವಾಸನವಿ ಆಶೀರ್ವಾದ ರಾಕೆನೆ ಏನ ಜಾತಿಕ ಲೊತ್ತರೈ ಮಂಡಳಿಯ ಜಾತಿಕ ಲೊತ್ತರೈ ಮಂಡಳಿ ದಾಸವಸಿ ಹಯವಸರೆ ಜಾತಿಕ ವ್ಯಾಪಾರ ವಿಶಿಷ್ಟತಾ ಸಮ್ಮಾನ ರಾತ್ರಿಯತಿ ರೀತಿಯ ಸಮ್ಮಾನ ಕೆಂಪೆದಂ ಲಭುವ ಅಡಸಿಯ ವಸಕಟ ವಡ ವಡಿ ಕಾಲ್ಯಾಕ ರಾಟಟಮ ವಾಸನಾವ ಖ್ಯಾತುನ್ ಲೊತ್ತರೈ ಪ್ರಮುಖ ಯಾವಕೇಮ ಲೊತ್ತರೈ ಲೊವ ರಾಜಕಿರುಳ ಮಹಜನ ಸಂಪತ್ ಲೊತ್ತರೈಯ ವಿಶೇಷ ದಾಯಕತ್ಯಾಕ್ ಲಪಾತೆಮಿನ್ ಶ್ರೀಲಂಕಾ ಜಾತಿಕ ವಾಣಿಜ್ಯ ಮಂಡಳಿ ವೆಸೆನ್ ಸಂವಿಧಾನೀಕರಣ ಲಭು ಜಾತಿಕ ವ್ಯಾಪಾರ ವಿಶಿಷ್ಟತಾ ಸಮ್ಮಾನ ಉಡಲೇತಿ ಜಾತಿಕ ಲೊತ್ತರೈ ಮಂಡಳಿ ವೆಸೆನ್ ರಾಜ್ಯ ಸೇವಾ ಅಂಶ ಸದಾವನ ರೀತಿ ಸಮ್ಮಾನ್ಯ ದಿನಾಕರ ಲಭುವ ಮಿ ಸಮ್ಮಾನ ಉಳಲ ತುಲತಿ ಜಾತಿಕ ಲೊತ್ತರೈ ಮಂಡಳಿ ಸಮ್ಮಾನಿತವನು ಪಲವಿನಿ ಅವಸ್ಥಾವ ಮೇನೆವೇ ದಹಸ್ ದಹಸ್ಯ ದಹಸ್ ವಸೆ ಪಹ ವಸರ ತುಲತೀತ್ ಜಾತಿಕ ವ್ಯಾಪಾರ ವಿಶಿಷ್ಟತಾ ಸಮ್ಮಾನ ಉಡಲೇತಿ ಜಾತಿಕ ಲೊತ್ತರೈ ಮಂಡಳಿಯ ರಾಜ್ಯಾಂಶ ಸದಾ ಅನುಶೂರತಾ ದ್ವಿತ್ವಯಕ್ ದಿನಾಕನು ಲಭುವ ಜೇವತೆ ಸಿಹಿನೇಟ ವಾಸನಾವ್ಯ ಆಶೀರ್ವಾದಯ ಜಾತಿಕ ಲೊತ್ತರೈ
1: ಮಂಡಳಿಯ
2: ಅದ ಅಪಿ ಅಪಿ ಕಥಾಭ ಸಿಧು ಕರಾನ್ನಿ ಅಪಿ ಗೀತ ರಸವಿಂದಿನ್ನಿ ಪ್ರವೀಣ ಕಿವಿವರಿಯಕ್ ಅನುರಾಧ ನಿಲ್ಮಿನಿ ಅರೆ ಮೇ ನೊಪೆಣ್ಣ ದಿನ ಗೀತೆ ಆನಕೊಟ್ಟ ಮಠ ಮತಕ್ಕೂನೇ ಮೇ ಮಮ ಹುಂಗಾಕ್ಮ ರಸವಿಂದಿನ ಗೀತೆ ವಿಶಾರದ ನಂದಾಮಾಲಿನಿಗೆ ಮೀರಿ ವಡಿ ಸಂಗಲಕ್ಕಿಲ್ಲ ಹ್ಯಾಂಡ್ವೇಮಿ